ಓಕೆ ಸಿವಲ ಮೆದಲು ಇಲ್ಲಾರೆ ಬೇರೆ ಎಮಸ್ ದಡೇರು ಡೇರು ಕಾಣುತ್ತೇರೆ ಸೂಕ್ಷಿಸಿ ಪಲಾರ್ಪ ಮಾಗುಸಾರಿಕೆ ದಾಸಿ ದಸಿ ತಮ್ಮ ಪಂಜರಾಕಿ ಗಿರೆ ಮಸಿ ಔಸದ ದಿನ ಬಾತ್ ಫರ್ಮೈಷ್ ಜಿ ದ ರಿಮ್ಲಾ ಫರ್ಮೈಷ್ ದಿ ಯಮುಮ್ಕಿಂತು ನಹಿ

ಓಕೆ ಸಿಹಾದ ಫಟಿಗಿಠೆ ಲೂಬಿ ಥೂಬಿ ಐಸಾ ಸುಖಲ್ಲ ಬಾಕಿ ಸೋಲದರ್ತಲ ಮುಸಿ ಎಸ ನ ದನಿವಾಸ ಮ್ರಹ್ಕುಲೆ ವಕ್ತ ಜಬಚಿ ಥಾಸು ಕರಶ್ಬೂಲ ದತ್ಲ ಥಾಗದ ಪಟಿಗಿಠೆ ಲೂಬಿ ಥೂಬಿ ಜಬಚಿ ಥಾಸು ಕರಶ್ಬೂಲ ದತ್ಲ ಹಾಯ